0: ಡಿಸ್ಕೌಂಟ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: 93.4 ಹಾರ್ಟ್ ಬಿಟ್ ನೇಪಾಲ್, ಅ ಬೀಟ್ ಆಫ್ ಮ್ಯೂಸಿಕ್.